0: ಪಗ ಪದರ್ ಹತ್ತತ್ ಕೌಲ
1: ನನ್ನ ಜೀವಾಲ ಸಟ್ಟ ನೌಲ
0: ಪದರ್ ಹತ್ತತ್ ಕೌಲ
1: ನನ್ನ ಜೀವಾಲ ಸಟ್ಟ ನೌಲ
0: ಪಗ ಪಗ ಪದರ್ ಹತ್ತತ್ ಕೌಲ
1: ನನ್ನ ಜೀವಾಲ ಸಟ್ಟ ನೌಲ.